ಪ್ರಾಂಶುಪಾಲ ಹಾಗೂ ಮೃತಪಟ್ಟ ಜನಾಂಗ ಕುಟುಂಬಗಳಿಗೆ ಮರಣಪಾತ್ರ ಅನಾಮ ಮಾಡದೆ ಸಂಬಂಧಿತ ಜಿಲ್ಲಾ ನಿವಾಸಿ ಅಧಿಕಾರ ಕೃಷಿಯಲ್ಲಿ ಪರ್ಯಾಪ್ತ ನಿಷಭಾಷೆ ಹಾಗೂ ಮೈ ರಾಶಿ ಮೊಬೈಲ್ ಆಪ್ ದ್ವಾರಾ ರೇಷನ್ ಕಾರ್ಡ್ ಮೇಲೆ ಡೆಬಿಟ್ ಮಾಡಿದ್ದು ತಮ್ಮ ಜೀವನ ಅನಾಜ್ನ ಜೊತೆ ನಿವಾಸಿ ಮರಣಿಸಿದ್ದಾಳೆ ತಥಾ ಪರ್ಯಾಪ್ತ ನಿಷಭಾಷೆ ರಿಜೋ ಅಧಿಕಾರಿ ನಮ್ಮ ನಿರ್ಣಯಕ್ಕೆ ಸಂತೋಷ ಪಟ್ಟರೆ ಗುಜರಾತ್ ರಾಜ್ಯ ಅನ್ನ ಆಯೋಗ ಗಾಂಧಿನಗರ್ನ ಸಿಬಿ ಅರ್ಜಿಗೆ ಅಪೀಲ್ ಕರಿ ನ್ಯಾಯಮೂರ್ತಿ ಫೋನ್ ನಂಬರ್ 0743 2 3 8 1 4 0 ಶೂಟ್ ಅನ್ನು ಜಾರಿ ಚುಟ್ಟಿ